ಸ್ತುತಿ, ದೇವಿನ ಸ್ತುತಿ. ಅಮರ್ ಸಿರಿ ಪೀರಿಸ್ ಪ್ರವೀಣ ಆದರಣೀಯ ಗಾಯನ ಶಿಲ್ಪಿ ಆನೆ ಬುದ್ಧಮಾಂತ ಅದ ತಪ್ಪೆ ಗೌರವನೀಯ ಆದರಣೀಯ ಆರಾಧನಾವೆ ನವೇತ್ ಮೇ ಸಹೃದ ರಸವತ್ತೊಂದು ವೆನುವೆನ್ ಮೇ ಆಲಕ ಮಂದ ಬೇಸಿಟ ಬಹುಮ ಹರವತ್ ರಸವತ್ ಗೀತ ಸಮುಚ್ಚಕ್ ಅತೀತ ಮತಕ್ಯಾನ್ ಅವಧಿಕರಮೆನ್ ಗಾಯನ ಕಲಾಟ ರಸವತ್ತುನೆ ಅಪಿ ಹೊಂದಾತ್ಮ ಸಂಪ್ರಸಾದಿಯಕಿನ್ ಅಮರ್ ಸಿರಿ ಪೀರಿಸ್ ಮತ್ತುಮಾಂತ ಮೇ ವೇದಿಕಾವೆ ಸಮುದೆವು ಜಲಿತ್ ಅಪಿ ವೆನುವೆನ್ ಗಾಯನ್ ಮೆಟ ಸಂದದಿಯ ಧಾರಟ ತವಾತ್ ದವಸಿಕ ಗೊಡವೆನ್ನಟ ಆರಾಧನಾ ಕರವೆ ಭೂಮಿ ಸ್ತುತಿ ಅಮರ್ ಸಿರಿ ಪೀರಿಸ್ ಪ್ರವೀಣ ಗಾಯನ ಶಿಲ್ಪಿಯಾನ್ ಬುದ್ಧಮಾಂತ ರಸವತ್ತುನೆ ಅಪಿ ಸುದಾನಂ ಅಮರ್ ಸಿರಿ ಪೀರಿಸ್ ಸ್ವರೆಯ ವೇದಿಕಾವೆ ನಿಹಾನವೇದ್ಯೆ ನಿರೋಷಾ ವಿರಾಜಿನಿ ಸ್ವರೆಯ ಅವಧಿಕರನ್ನಟ ಯಾಲಿತ್ ಬಹುಮ ಆದರಣೀಯ ಪ್ರೇಮಣೀಯ ರಸವತ್ ಗೀತಾವಲಿಯಕ ರಸೆ ವಿಂದಿನ್ನಟ ಇಟ ಕಲಿನ್ ಸದತಿಯ ಧಾರ ಮಿ ಪ್ರಾಸಾಂಗಿಕ ಸಜೀವ ಕರನ ಒಬ್ಬ ಸಮೀಪ ಕರನ್ನಟ ಅಪಟ ಅನುಗ್ರಹ ಕತು ಕರನ ಅಪಿ ಅನುಗ್ರಹಕ ಬೌತನ್ ಪಿಲಿ ಪದವತ್ ಮತಾಕ್ ಕರನ್ನಟ ಅವಸರ ದೆನ್ನ ಅಪಟ ಅನುಗ್ರಹ ಕತು ಕರಮಿನ ಅಪಿ ಸಮಗೆ ನಪ್ತಲ್ ಮೆದಗಿನ ಇನ್ವಾ ಎನ್ಎಲ್ಬಿ ಹಿತಪತುನೆ ಮೇ ವಸರ ತುಲದಿ ಗೆವಿಗಿಯ ಮಾಸ ಹತಕ ಕಾಲೆ ತುಲ ಧನ ನಿಧಾನೆ ಲುತ್ರಯ ತುಲಿನ್ ಸುಪಿರಿ ತ್ಯಾಗಲಾಬಿನ್ ದೆದನೆಕ್ ಇವಗೇಮ ಲಕ್ಷ ವಿಸ್ಯ ತ್ಯಾಗಲಾಬಿನ್ ತಿಸ್ ಪಾಸ್ ದನೆಕ್ ಇವಗೇಮ ದಿಲಕ್ಷ ತ್ಯಾಗಲಾಬಿನ್ ಹಾರಸಿಯ ಪನ ಸದ್ದನೆಕ್ ವಗೇಮ ಮಾರ್ತು ಫಲವಿಂದಾ ಸಿಟ ಪಟನ್ ಕತ್ತ ಸಂದೇ ಬೋನಸ್ ತುಲಿನ್ ಗೆವಿಗೆ ಮಾಸ ಪಹಕ ಕಾಲೆ ತುಲದೆ ದಸ ದಹಸೆ ತ್ಯಾಗಲಾಬಿನ್ ಎಕ್ ದಹಸ್ ತುನ್ಸೆ ವಿಸಿ ಹದ್ದನೆಕ್ ಬಿಹಿಕಿರೀಮಟ ಧನ ನಿಧಾನೆ ಲುತ್ರಯಟ ಹಕ್ಯಾಬ ಲಭಿಲ ತೇನೋ ನಿಸಾ ಜಾತಿಯ ಮಹಾಧನ ಸಂಪತ್ ಧನ ನಿಧಾನೆ ಒಬತ್ ಮಿಲದಿಗೆನ ಕೋಟಿಪತಿ ಸಿಹಿನ ಸಭೆ ಕರಗಣ ಕೆಲ ಬಹುಮ ಆದರನ್ ಸಿಹಿಪಾತ್ ಕರ್ನೋ ಜೀವಿತ ಸಿಹಿನೆಟ ವಾಸನಾ ವ್ಯಾಶೀರ್ವಾದಿಯ ಜಾತಿಕ ಲುತ್ರಯ ಮಂಡಲಿಯ ಇವಾಗಿ ಮತಮಾಯಿ ಅಪಿತ ಕತ್ತಲ್ ಬೆದಗಿರಿನೋ ಅಂಕ ಏಕೆ ಡೋಮಾ ವಿಕುರ್ಣ್ಯಾನ್ ಪ್ರಗೆನ್ನೋ ಅಪಿದಾಹರಣ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯತನೆ ದೆನ್ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ವೆತಿನ್ ಡೋಮಾ ಕಲು ಎಟಿ ವತ್ ಕಿರಿಮೆ ಯಂತ್ರ ಕೆನ್ನು ಸಹಲ್ ವೆನ್ ಕರ್ಗನಿಮೆ ಯಂತ್ರ ಸಹಲ್ ಎಸರು ಕಿರಿಮೆ ಯಂತ್ರ ಎತಲು ಸಹಲ್ ನಿಷ್ಪಾದನೆ ಸದ ಅವಶ್ಯ ಸೀಲು ಯಂತ್ರ ಉಪಕರಣ ಇಕ್ಕಮ ವಹಲಕ್ಕಟೆನ್ ಲಬಾಗನಿಮೆ ಪಹಸುಕಮ ಒಬಟ ಸಲ್ಸಲ ತೇನೋ ಎಮೆ ಯಂತ್ರ ಒಬಟ ಅವಶ್ಯ ಧಾರ್ತಾವನ್ಗೆನ್ ಲಬಾಗನ್ನ ಪುಲ್ವನ್ ನಂಬರ್ 31 ಎಲ್ ಹೇನ ಪಾರ ಮಹಾರ್ಗಮ ಕೇನ್ ಸ್ಥಾನೆ ತಮೈ ಮಾರ್ಕ್ಸ್ ಪೆನ್ ಹೋಲ್ಡಿಂಗ್ಸ್ ಆಯತನೆ ಸ್ಥಾಪಿತ ಕರಲ ತೇನೆ ಬಿಂದು 1.1975.79 ಕೇನ ದುರಕಥನಾಂಕೇನ್ ಒಬಟ ವೆಡ್ ವಿಸ್ತರ ದನಗಾನಟ ಪುಲ್ವನ್ ಎ ಪಿಲಿ ಬದವಾತ್ ಬಹುಮ ಆದರೆನ್ ಸಿಹಿಪಾತ್ ಕರನೋ ಹೌದಾಯ್ ಎಮನಂ ಸಹೃದ ರಸವತ್ತುನಿ ಅಮರ ಸಿರಿ ಪೀರಿಸ್ವರೇನ್ ರಸವತ್ತುಡು ಸಂತತಿಯ ಧಾರ ಪಿ ಪ್ರಾಸಾಂಗಿಕ ಸಜೀವ ಕರನೇ ರಸಗಾನ್ ವಾಲಟ ಅಪಿ ದೇತ್ ಎಕ್ಕೊಟ ಉನುಸುಂ ಅತ್ಪು ಸಂಪ್ರಸಾದ ಎಕ್ಕರಮಿನ್ ಅರಯುಂ ಕರಮು ನಿರೋಷಾ ವಿರಾಚಿನೇ ಪ್ರವೀಣ ಆದರಣೀಯ ಶಿಲ್ಪಿನಿಯಟ ವೇದಿಕಾವಟ